ಗುರುಮತ ನಾಮದಮ ಉದ್ದರಪಾಯ ಹರ ಹರ ನಾಮ ಪುರತಾರಿ ಹರ ಹರ ಕಥಾ ಬಣಿಯತ ಮೀಠಿ ಜ್ಯೋ ಗುಂಗಾ ಘಟಕ ಸಂಹಾರಿ ರಸನಾ ಸಾಧ ಚಖೇ ಪಾಯೇ ದೂಜೈ ಹತ ಫೀಕೇ ಲೋಭ ಬಿಕಾರಿ ಜೋ ಗುರುಮುಖ ಸಾಧ ಚಖ ಹೈ ರಾಮ ನಾಮಾ ಸಬ ಅನರಸ ಸಾಧ ಬಿಸಾರಿ ಗುರುಮತ ರಾಮ ನಾಮ ತನ ಪಾಯಾ